0: ਜ਼ਫਰ ਢਾਡੀ ਤੇ ਸਾਥੀਆਂ ਦੀਆਂ ਗਾਈਆਂ ਵਾਰਾਂ ਸੁਣੋਗੇ। ਸ਼ਾਮ 4:02 ਤੇ ਪਰਿਮਲ ਪ੍ਰੋਗਰਾਮ ਪੇਸ਼ ਕੀਤਾ ਜਾਏਗਾ। ਅੱਜ ਦੇ ਇਸ ਪ੍ਰੋਗਰਾਮ ਦੇ ਵਿੱਚ ਤੁਸੀਂ ਪਰਿਚਰਚਾ ਸੁਣੋਗੇ, ਵਿਅਕਤੀਤਵ ਨਿਰਮਾਣ ਮੇਂ ਸਾਹਿਤਯ ਕੀ ਭੂਮਿਕਾ। ਇਸ ਚਰਚਾ ਵਿੱਚ ਭਾਗ ਲੈਣਗੇ ਡਾਕਟਰ ਅਨਿਲ ਪਾਂਡਿਆ, ਅਸ਼ੋਕ ਕੁਮਾਰ। ਸ਼੍ਰੀ ਦਰਬਾਰ ਸਾਹਿਬ ਅੰਮ੍ਰਿਤਸਰ ਤੋਂ ਸ਼ਬਦ ਕੀਰਤਨ ਦਾ ਸਿੱਧਾ ਪ੍ਰਸਾਰਣ ਤੁਸੀਂ ਸਰਵਣ ਕਰੋਗੇ ਸ਼ਾਮ 4:30। ਸਾਡਾ ਰੋਜ਼ਾਨਾ ਪ੍ਰੋਗਰਾਮ ਗੁਰਬਾਣੀ ਵਿਚਾਰ ਤੁਸੀਂ ਸਰਵਣ ਕਰੋਗੇ ਸ਼ਾਮ 5:30। ਸ਼ਾਮ 6:30 ਦਿਹਾਤੀ ਪ੍ਰੋਗਰਾਮ ਪੇਸ਼ ਕੀਤਾ ਜਾਏਗਾ। ਅੱਜ ਦੇ ਇਸ ਪ੍ਰੋਗਰਾਮ ਦੇ ਵਿੱਚ ਕੰਮ ਦੀਆਂ ਗੱਲਾਂ ਦੇ ਨਾਲ ਝੋਨੇ ਦੀ ਸਿੱਧੀ ਬਿਜਾਈ, ਇਸ ਵਿਸ਼ੇ ਦੇ ਉੱਤੇ ਡਾਕਟਰ ਯਾਦਵਿੰਦਰ ਸਿੰਘ ਜਾਣਕਾਰੀ ਦੇਣਗੇ। ਬਰਸਾਤਾਂ ਵਿੱਚ ਸਬਜ਼ੀਆਂ, ਇਸ ਬਾਰੇ ਡਾਕਟਰ ਪਰਵਿੰਦਰ ਸਿੰਘ ਜਾਣਕਾਰੀ ਦੇਣਗੇ। ਖੇਤੀਬਾੜੀ ਸੰਬੰਧਿਤ ਗੱਲਾਂ ਬਾਤਾਂ ਅਤੇ ਮਨੋਰੰਜਨ ਲਈ ਗੀਤ ਸੰਗੀਤ ਵੀ ਪੇਸ਼ ਕੀਤਾ ਜਾਏਗਾ। ਸ਼ਾਮ 7:10 ਤੇ ਕੇਂਦਰ ਸਰਕਾਰ ਦੇ 12 ਸਾਲ ਪੂਰੇ ਹੋਣ ਤੇ ਵਿਸ਼ੇਸ਼ ਪ੍ਰੋਗਰਾਮ ਲੜੀ ਤਹਿਤ ਅੱਜ ਤੁਸੀਂ ਸੁਣੋਗੇ ਪ੍ਰੋਗਰਾਮ ਸਸ਼ਕਤ ਵਾਹ ਭਾਰਤ। ਇਸ ਤਹਿਤ ਰੱਖਿਆ ਮਾਹਿਰਾਂ ਨਾਲ ਕੀਤੀ ਮੁਲਾਕਾਤ ਸੁਣਾਈ ਜਾਏਗੀ। 7:45 ਤੇ ਵਗਦੇ ਪਾਣੀ ਪ੍ਰੋਗਰਾਮ ਤਹਿਤ ਤੁਸੀਂ ਜਤਿੰਦਰ ਮੋਹਨ ਦੀ ਕਹਾਣੀ ਸੁਣੋਗੇ ਤੀਜੀ ਅੱਖ। ਪ੍ਰੋਗਰਾਮ ਤੁਹਾਡੀ ਚਿੱਠੀ ਮਿਲੀ ਦਾ ਮੁੜ ਪ੍ਰਸਾਰਣ ਰਾਤ 8 ਪੇਸ਼ ਕੀਤਾ ਜਾਏਗਾ, ਜਿਸ ਦੇ ਵਿੱਚ ਸਰੋਤੇ ਆਪਣੇ ਖਤਾਂ ਦੇ ਜਵਾਬ ਸੁਣਨਗੇ। 9:15 ਸਾਡੇ ਦਿੱਲੀ ਕੇਂਦਰ ਤੋਂ ਸੁਣੋਗੇ ਸਪੋਟਲਾਈਟ ਅਤੇ 9:30 ਰੂਪਕਾਂ ਦਾ ਰਾਸ਼ਟਰੀ ਪ੍ਰੋਗਰਾਮ ਸਾਡੇ ਦਿੱਲੀ ਕੇਂਦਰ ਤੋਂ ਪੇਸ਼ ਕੀਤਾ ਜਾਏਗਾ ਅਤੇ ਰਾਤ 10:00 ਰਵੀਵਾਸਰੀ ਹੈ ਅਖਿਲ ਭਾਰਤੀ ਸੰਗੀਤ ਸਭਾ ਸਾਡੇ ਦਿੱਲੀ ਕੇਂਦਰ ਤੋਂ ਪੇਸ਼ ਕੀਤੀ ਜਾਏਗੀ। ਡੀ ਟੀ ਐੱਚ ਦੀ ਆਕਾਸ਼ਵਾਣੀ ਪੰਜਾਬ ਸੇਵਾ ਤੋਂ ਬਾਅਦ ਦੁਪਹਿਰ 3:02 ਤੇ ਸੁਣੋਗੇ ਪ੍ਰੋਗਰਾਮ ਚਿੱਠੀਆਂ ਮਿੱਠੀਆਂ ਅਤੇ ਰਾਤ 11:10 ਤੇ ਪ੍ਰੋਗਰਾਮ ਹੋਏਗਾ ਸੁਗਾਤ। ਇਸੀ ਪਰਚੇ ਤਹਿਤ ਪ੍ਰੋਗਰਾਮ ਪੇਸ਼ ਕੀਤੇ ਜਾਣ ਵਾਲੇ ਪ੍ਰੋਗਰਾਮਾਂ ਦਾ ਸਮਾਂ ਅਤੇ ਵੇਰਵਾ ਅਸੀਂ ਆਕਾਸ਼ਵਾਣੀ ਦੇ ਜਲੰਧਰ ਕੇਂਦਰ ਤੋਂ ਬੋਲ ਰਹੇ ਹਾਂ। 6:55 ਹੋਣ ਜਾ ਰਹੇ ਨੇ। ਲੋ ਹੁਣ ਸੰਸਕ੍ਰਿਤ ਵਿੱਚ ਸਮਾਚਾਰ ਸੁਣੋ।
1: ਇਮ ਆਕਾਸ਼ਵਾਣੀ ਸੰਪ੍ਰਤਿ ਵਾਰਤਾ ਸ਼੍ਰੂਯੰਤਾਮ ਪ੍ਰਵਾਚਿਕਾ ਸਾਧਨਾ ਸ਼ਰਮਾ। ਇਦਾਨੀਂ ವಾರ್ತಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ನೀಸ್ ನಗರಂ ಸಂಪ್ರಾಪ್ತವಾನ್ ಭಾರತೀಯ ಪ್ರವಾಸಿ ಜನೈ ತಸ್ಯ ಹಾರ್ದಿಕಂ ಸ್ವಾಗತಂ ಕೃತಂ। ಭಾರತಸ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹೋದಯ ರಾತ್ರೌ ಫ್ರಾನ್ಸ್ ಸ್ಲೋವಾಕಿಯಾ ದೇಶಯೋಃ ಯಾತ್ರಾಯಾಃ ಪ್ರಥಮಚರಣೆ ನೀಸ್ ನಗರಂ ಸಂಪ್ರಾಪ್ತವಾನ್। ತತ್ರ ಫ್ರಾನ್ಸ್ ದೇಶಸ್ಯ ವರಿಷ್ಠಾಧಿಕಾರಿಭಿಃ ತಸ್ಯ ಹಾರ್ದಿಕಂ ಸ್ವಾಗತಂ ಕೃತಂ। ತತ್ರ ಹೋಟೆಲ್ ನೆಗ್ರೆಸ್ಕೋ ಸ್ಥಳ ಭಾರತೀಯ ಪ್ರವಾಸಿ ಜನೈ ತೇಷಾಂ ಹಾರ್ದಿಕಂ ಸ್ವಾಗತಂ ಕೃತಂ। ಪ್ರಧಾನಮಂತ್ರಿ ಸ್ವೀಯ ಯಾತ್ರಾ ಕಾಲೆ ಫ್ರಾನ್ಸ್ ರಾಷ್ಟ್ರಪತಿನಾ ಸಹ ದ್ವಿಪಕ್ಷೀಯ ವಾರ್ತಾಂ ಕರಿಷ್ಯತಿ ತಥಾ ವಿವಿಧೇಷು ಕಾರ್ಯಕ್ರಮೇಷು ಸಹಭಾಗಿತ್ವಂ ವಹಿಷ್ಯತಿ। ಫ್ರಾನ್ಸ್ ದೇಶಸ್ಯ ನೀಸ್ ನಗರೆ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಭಾರತೀಯ ಪ್ರವಾಸಿ ಜನೈ ಭವ್ಯಂ ಸ್ವಾಗತಂ ಕೃತಂ। ತತ್ರ ಫ್ರಾನ್ಸ್ ಇಟಲಿ ಕಲಾಕಾರೈ ಪ್ರಸ್ತುತಾನಿ ಕಥಕ ಭರತನಾಟ್ಯಾದೀನಿ ಭಾರತೀಯ ಶಾಸ್ತ್ರೀಯ ನೃತ್ಯಾನಿ ಅಪಿ ದೃಷ್ಟಾನಿ। ನೀಸ್ ನಗರೆ ಭಾರತೀಯ ಪ್ರವಾಸಿ ಜನಾನಾಂ ಸ್ನೇಹಪೂರ್ಣ ಸ್ವಾಗತಾಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೇಷಾಂ ಧನ್ಯವಾದಂ ಅಕರೋತ್। ಫ್ರಾನ್ಸ್ ದೇಶಸ್ಯ ನೀಸ್ ನಗರೆ ಪ್ರಾಪ್ತಸ್ಯ ಹಾರ್ದಿಕ ಸ್ವಾಗತಸ್ಯ ಕೃತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯ ಪ್ರವಾಸಿ ಜನೇಭ್ಯಃ ಧನ್ಯವಾದಂ ಅಕರೋತ್। ಸಾಮಾಜಿಕ ಅಂತರ್ಜಾಲ ಮಾಧ್ಯಮೇನ ಪ್ರಕಾಶಿತೆ ಸಂದೇಶೆ ತೇನ ಉಕ್ತಂ ಯತ್ ಏತತ್ ಸ್ವಾಗತಂ ಸ್ಮರಣೀಯಂ। ಸಹ ಅವದತ್ ಯತ್ ಸ್ವದೇಶಾತ್ ದೂರಸ್ಥಿತಃ ಅಪಿ ಭಾರತೀಯಃ ಪ್ರವಾಸಿನಃ ಜನಾಃ ಭಾರತೇನ ಸಹ ಸ್ವೀಯಂ ದೃಢಂ ಸಂಬಂಧಂ ನಿರಂತರಂ ಧಾರಯಂತಿ। ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಸ್ಲೋವಾಕಿಯಾ ಯಾತ್ರಾ ಭಾರತ್ ಸ್ಲೋವಾಕಿಯಾ ಸಂಬಂಧಾನ್ ಸುದೃಢೀಕರಿಷ್ಯತಿ। ಸ್ಲೋವಾಕಿಯಾ ದೇಶೆ ಭಾರತಸ್ಯ ರಾಜದೂತಃ ಅಪೂರ್ವ ಚಂದ್ರಃ ಉಕ್ತವಾನ್ ಯತ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಸ್ಲೋವಾಕಿಯಾ ಯಾತ್ರಾ ಉಭಯೋಃ ದೇಶಯೋಃ ಸಹಯೋಗಸ್ಯ ನೂತನಾನ್ ಮಾರ್ಗಾನ್ ಉದ್ಘಾಟಯಿಷ್ಯತಿ। ಬ್ರಾತಿಸ್ಲಾವಾ ನಗರೆ ಆಕಾಶವಾಣ್ಯಾಃ ವಾರ್ತಾಹರೇಣ ಸಹ ವಾರ್ತಾಲಾಪೆ ಅಸೌ ಅವದತ್ ಯತ್ ಏಷಾ ಯಾತ್ರಾ ವಿಶೇಷತಃ ಆರ್ಥಿಕ ವ್ಯಾಪಾರಿಕ ಸಂಬಂಧ